0: attend the inauguration of the Tungabhadra Dam in Karnataka's Hoskote. Karnataka Chief Minister D.K. Shivkumar, Andhra Pradesh Chief Minister N. Chandrababu Naidu and Telangana Chief Minister A. Revanth Reddy jointly participated in the event. Union Minister C.R. Patil coordinated the event. The leaders highlighted the dam's key role in supporting irrigation, drinking water supply and agricultural activities across the three southern states. Additionally, 33 newly installed crest gates have been launched. The occasion also stressed interstate cooperation in water management and regional development. Officials and stakeholders discussed ways to improve water resource infrastructure and ensure distribution of water for farmers and communities in the Tungabhadra Basin.
1: ತೆಲಂಗಾಣದ ಮುಖ್ಯಮಂತ್ರಿಗಳು ನನ್ನ ಮಿತ್ರರಾದ ಶ್ರೀ ರೇವಂತ್ ರೆಡ್ಡಿ ಅವರೇ, ನನ್ನ ಜವಾಬ್ದಾರಿಯನ್ನು ಮರಲಿಕ್ಕೆ ನನಗೆ ಇಷ್ಟ ಇಲ್ಲ. ವಿತ್ ದಿ ತ್ರೀ ಚೀಫ್ ಮಿನಿಸ್ಟರ್ಸ್ ಅಂಡರ್ ಯುವರ್ ಲೀಡರ್ಶಿಪ್ ಹ್ಯಾಸ್ ಕ್ರಿಯೇಟೆಡ್ ಎನ್ ಹಿಸ್ಟ್ರಿ. ಬೋತ್ ಹ್ಯಾವ್ ಜಾಯಿಂಡ್ ವಿತ್ ಅಸ್ ಟು ಮೇಕ್ ಆಲ್ ಆಫ್ ಅಸ್ ಹ್ಯಾಪಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ
2: ಬಂಧುಗಳೇ, ದಾಖಲೆಯ ಸಮಯದಲ್ಲಿ
0: The meeting of the three chief ministers comes in the backdrop of the Tungabhadra Dam Gate.